ಕನಹರ್ಭೂನ್ ಬಸೋರುಮಾವಲ ಕುಸಂ ಬಸಂತ ಘನಂತ ನ ಆವ ರವ ಸಾಸ್ಕಿರಣ ಉದರ ಸಾಗರ ಕೋ ಗಾಂಗ ತರಂಗ ಅಂತ ಕೋ ಪಾವ ರುದ್ರ ತ್ಯಾನ್ ಜ್ಞಾನ